0: ಭಗಿನಿ ನಿವೇದಿತಾ, ರವೀಂದ್ರನಾಥ್ ಟ್ಯಾಗೋರ್, ಸರ್ವಪಲ್ಲಿ ರಾಧಾಕೃಷ್ಣನ್ ಆರ್ ಗಿಜುಭಾಯಿ ಬಧೇಕಾ.
1: ಸಾಥಿಯೋ, ಆಜ್ ಹಮ್ ಬಾತ್ ಕರೆಂಗೆ ಸುಪ್ರಸಿದ್ಧ ದಾರ್ಶನಿಕ್ ಏವಂ ಶೈಕ್ಷಿಕ ಚಿಂತಕ್ ಗಿಜುಭಾಯಿ ಬಧೇಕಾ ಜೀ ಕೆ, ಜೊ ಏಕ್ ಗುಜರಾತಿ ಲೇಖಕ್ ಔರ್ ಮಹಾನ್ ಶಿಕ್ಷಾ ಶಾಸ್ತ್ರಿ ಥೆ.
0: ಗಿಜುಭಾಯಿ ಬಧೇಕಾ ಕಾ ಜನ್ಮ 15 ನವಂಬರ್ 1885 ಕೋ ಗುಜರಾತ್ ರಾಜ್ಯ ಕೆ ಸೌರಾಷ್ಟ್ರ ಕೆ ಚಿತ್ತಲ್ ನಾಮಕ್ ಗಾಂವ್ ಮೇ ಹುವಾ ಥಾ. ಉನ್ಕಾ ಪೂರಾ ನಾಮ್ ಗಿರಿಜಾ ಶಂಕರ್ ಬಧೇಕಾ ಥಾ, ಲೇಕಿನ್ ವೊ ಗಿಜುಭಾಯಿ ಕೆ ನಾಮ್ ಸೆ ಹಿ ಪ್ರಸಿದ್ಧ ಹುವೆ. ಉನ್ಕೆ ಮನ್ ಮೇ ಬಚ್ಚೋ ಕೆ ಪ್ರತಿ ಅವಿರಲ್ ಸ್ನೇಹ ಔರ್ ಗಹರಿ ಸಂವೇದನಾ ಥೀ.
1: कहते हैं कि उनकी बचपन की शिक्षा बहुत पीड़ादायक थी. उन दिनों रटंत पद्धति का ही बोलबाला था. शिक्षा का अर्थ अक्सर पिटाई और बेंत खाना हुआ करता था. अपने बचपन की यातनापूर्ण शिक्षा का उनके बाल मन पर भारी प्रभाव पड़ा. बचपन की शिक्षा की इस पीड़ा को वो कभी भूल नहीं पाए.